0: ಮ ಸ ಮ ಮ ಗ ಮ ಮ ಸ ಗ ಮ ದ ನಿ ಸ ನಿ ದ ಮ ಗ ಸ ಮ ದ ತ ದ ಮ ನಿ ನಿ ನಿ ಮ ಸ ಸ ಸ ನಿ ದ ನಿ ಸ ಸ ಗ ಮ ಗ
1: ಅಗಡ ದೀನ್
0: ನಿ ಸ ಸ ದ ನಿ ನಿ ಮ ದ ದ ಗ ಮ ಮ ಯ ಮ ನಿ ರ ಸ ನಿ ದ ಮ ನಿ ದ ಮ ಗ
1: ತತ್ತರ ದ ಗ ದ ದ ತತ್ತರ ದ ಗ ದ ದ ತನಿ ಕಡ ದ ತಗಡ ದ ಕಡ ದ ತಗಡ ದ ಕಡ ದ ದ
0: ನಿ